0: ನಾವು ಐಮ್ತನ್ ತೈಕಿನ ಕೃಷ್ಣ ಬ್ರೈಕ್ ಓಡೋ ಸಮೀಕ ಅದುರಂಗ್ ನೇ ದುರಂಗ್ ಲೋತಿಗೆ ನೇ ಆದಿವಾಸಿ ಅಖಡ ಕಾರ್ಯಕ್ರಮ ನಿತ್ತಾರೆ ಟುಂಡು ಜನ ನೇ ಕಾರ್ಯಕ್ರಮ ರೆಯಾ ಪ್ರಸ್ತುತಿ ಪ್ರದೀಪ್ ಕುಮಾರ್ ತಕ್ಕಿನ್ ಸತ್ತೆ ಹೋಬಾ ಜನ ಅಲಪೆರಣಿಯ ಅಯರ್ ಬೋಧುಲಂಗ್ ನೇ ಸುಮಾಯರಿಗೆ ನೇ ಕಾರ್ಯಕ್ರಮ ರೂಪು ನಪಂ ರೂಢ ತಿಸಿಂಗ್ ಮೆಂತೆ ಅಪಿತ ಅತ್ತೆ ಬಿದಲಿಂಗ್ ಅಸಿತೆನ ಸಿನೆ ಒತ್ತನ್ ಲೋ ಓಡೋ ಮಿಸಾ ಅಂ
1: ಬಿರ್ಸಪೂರ್ತಿ ಅಡೋ ಐಂಗ್ ಬಬ್ಲಿ ಕುಮಾರಿ ತಕಿನ್ ಸಾತೆ ಜುವಾರ್.